0: ಕಾಮಾಸ್ಮಿ ಕಾಮಧು ಪ್ರಜನಶ್ಚಾಸ್ಮಿ ಕಂದರ್ಪ ಸರ್ಪಾನಾಮಸ್ಮಿ ವಾಸುಕಿಹಿ.
1: ಶ್ರೀಕೃಷ್ಣುನಿ ವಿಭೂತುಲಲೋ ಪ್ರತಿದಾನಿಲೋ ಒಕ ಪ್ರತ್ಯೇಕಮೈನ ವೈಭವಂ ಉಂಟುಂದಿ. ವೃಕ್ಷಾಲಲೋ ಅಶ್ವದ್ಧ ವೃಕ್ಷಾನ್ನಿ ಅನಿ ಚೆಪ್ತುನ್ನಾಡು. ದೇವರ್ಷುಲಲೋ ನಾರದ ಮಹರ್ಷಿನಿ, ಗಂಧರ್ವುಲಲೋ ಚಿತ್ರರಥುಡಿನಿ, ಸಿದ್ಧುಲಲೋ ಕಪಿಲಮುನಿನಿ ಅನಿ ತನ ವಿಭೂತುಲು ಚೆಪ್ತುನ್ನಾಡು. ಇಂಕಾ ಗುರ್ರಾಲಲೋ ಉಚ್ಚೈಶ್ರವಮುನು, ಗಜಾಲಲೋ ಐರಾವತಾನ್ನಿ, ಮನುಷ್ಯುಲಲೋ ರಾಜುನು, ಆಯುಧಾಲಲೋ ವಜ್ರಾಯುಧಾನ್ನಿ, ದೇನುವುಲಲೋ ಕಾಮಧೇನುವುನು, ಸರ್ಪಾಲಲೋ ವಾಸುಕಿನಿ, ನಾಗುಲಲೋ ಅನಂತುಡಿನಿ ಅನಿ ಶ್ರೀಕೃಷ್ಣುಡು ತನ ವಿಭೂತುಲನು ವಿವರಂಗಾ ಚೆಪ್ತುನ್ನಾಡು. ಶ್ರೀಕೃಷ್ಣುಡು ಪ್ರತಿ ವರ್ಗಂಲೋನೂ ಶ್ರೇಷ್ಠಮೈನ ದಾನ್ನಿ ಉದಾಹರಣಗಾ ತೀಸುಕುಂಟುನ್ನಾಡು. ಎಂದುಕು? ಮನಕು ఒక సులభమైన మార్గాన్ని చూపించడానికి. ఏది గొప్పది కనిపించినా ఆ గొప్పదనానికి మూలమైన పరమశక్తిని గుర్తించు అని.
0: ప్రహ్లాదశ్చాస్మి దైత్యానాం కాలః కలయతామహం, మృగానాం చ మృగేంద్రోహం, ವೈನತೆಯಶ್ಚ ಪಕ್ಷಿಣಾಂ.